0: kama tara wa
1: tun gba ojo kini
0: bolorin emi ba pogun to ba pogbon
1: remi
0: awa man ta wa yo ta wa njo ta wa record
1: tun gba ojo kini
0: won ti ma ma fowo si
1: osu keje
0: honestly
1: tun gba ojo kini osu keje pe abonu osu tutu
0: olon gba
1: ja dupe ja jojo
0: dide dide
1: ja